ಆಕಾಶವಾಣಿ ಇಂಫಾಲ್ಗೆ ಕಂಗ್ಲಾ ಚಾನೆಲ್ದ ಮಯಾಂಬ ಮುಖಾನ ತರಾಮ ನೋಡ್ಚರಿ. ಹೌಸಿ ಪುಂಫಮ್ ಅಸಿದ ಸಂದೋಕ್ಸಗನಿ ತರಂಬ ತಾವಿನಿಂಬ ಲೈವ್ ಫನ್ ಇನ್ ಪ್ರೋಗ್ರಾಮ್ ಅದು ಕುದುಂಚಾದ ಬಗರದಗಿ ಸಂದೋಕ್ಚ ಬಗಮಿಸಿದ್ರಿ. ಮಸಿಗಿದಮ್ಮಕ್ ತಾವಿರಿವ ಸಿಂಗ್ನಂಗಾಗ್ಬಿಗನಿ. ಹೌಸಿ ಎಸ್ ಎಮ್ ಎಸ್ ಎಮ್ಮದಿ ವಾಸಕ್ಕೆ ಕುತಾಗ್ದ ಕಣ್ಬಿರುಪ ಇಸೈಸಿಂಗ್ ಒಯ್ನ ಮಯಾಮ್ದ ಕುದೋನ್ ತೌಜರಗನಿ. ತರ ಮಸಿಗಿದಮ್ಮಕ್ ಇಕ್ವಿಗಿ ಸ್ಟುಡಿಯೋಗಿ ಮೊಬೈಲ್ ನಂಬರ್ 9863102016 ಅಸಿದ ಅದೊಮ್ಮೆ ಮೆಸೇಜ್ ತಾಬಿರತ್ತು ಅದೊಮ್ಮೆ ಅಪಾಮ ಇಸೈ ಕಣ್ಬಿದ್ದನ ಥರಮಸಿಬು ಮಪುಂ ಫಾನ್ಬಿಯು. ಐಕೋಗಿ ಸ್ಟುಡಿಯೋಗಿ ಮೊಬೈಲ್ ನಂಬರ್ ಅಮುಕ ಹನ್ನ ನಿಂಗ್ಸಿಂಗ್ಜೆಗೆ 9863102016.

0: ಸಿದ್ಧ ಲೈರೋ
1: ಹ್ಮ್ ಅಯ್ಯ ಮೌ ಚೌಗಿಗೆ ಅದು ಗಮ ಹೊಂದೇನೆ
0: ಅದು ದಿ ಐ ಲಾಕೆ
1: ಹೇ ಲಾಕನು ಹೇ ಮಾ ಸಕೆ ಹಮ್ನೆ ಅಸಕೆ ಸೇ

0: ಪಿಜ ದ್ರಗ ಕಪ್ಪ ತುವಿ ಕರಿನೋ ಹಾಯು ಪಿಜ ದ್ರಗ ಕಪ್ಪ ತುವಿ ಕರಿನೋ ಹಾಯು
1: ಅದು ಸುಖಂಗೇ ಕಪ್ಪ್ರೇಂಗೇ

0: 산당 마 복심하기 디 캉드레 마탕 마 복다 디네 아이 코이슈 라이벅 파비 오이바슈 까나나 캉바노
1: 니 마탕 마고 하이바두구 라이람 가드레네
0: 까나나 캉바노다 미나 하이나이 하이다나 숨 하이바니다 아 시키바 미야마나 할락투나 파우담드리 카이디 아이 숨 타헤 타자방 아마로
1: 마이 타두나 웃 온 크라바 미두부 karamna halak toy no dai ne
0: aduna bo hai singi ne ain hai ra se nong se tar e dana se kam dau dori ya prab loi se loi mi nang bo
1: loi re
0: tar e ne
1: loi re loi re
0: ni oi mi
1: cha lau ra si la oi ne
0: e ba ke ma ta ja si da mu chen dan mari se amu tho khe ne tau is kai lei ba ma pham dan lu mi tai hai du ne ai ne
1: ine ine sandal mari do kona sanbiro loin chotlani la o ba sigi ukasi da ne ngahak palasi
2: inia
1: inia koi di ma madubu kam dauri ge ha na dauna dum tauri bra ba
0: kadai da gi tau da banwa da hamu hamu ni phana chu ahl loire yu thapasi da ne topi ro khai da na hai jabani ya ba ko ba laite ཁག ཅག ཏུམིན ལེབ སུན ཏེ ངང བག ལའོ བག ཏུམ ཕམ ཇ ཕང ཁང མན ཏེ དེ བེ མ སོ སོ ལེ ནེ ཏོ རེས ཨེ མ དམ ཕ
1: ནེ
0: ཡེང ཨོན ཧེ མནི ཡང ཨོ བསི ན ཏོ རེས ཡམ ཏེ ཡེང ཨོ མི ས ཏིན ལ པག པ མ ཁལ ལག ཁེ མ མ ཏོ
1: མ གི སི མི ཡ མ ཐི བ གི མ ཧོང མ ན རེ ན
0: ང ཨོ བསི ན བུ ག ན ཐི ནེ ཡེ mana tira tira bada nang mangai re bi ma
1: ini si ma
0: era ini na pagi tau bani da
1: ini mani anga oba se ai di yang hai ni
0: ai ma kari gi noi mi mana kari tau ra ge ba
1: ai ni cha thong khu ding gi na he ta lai ram what ki thong khu ding da su ni te gi ma na he ta ngai ram bi ba
0: o lai ning lai ja sanu kai da we ge anga oba hai si di ko chat chat pa ni kai no
1: I want to see you in the room. Get the young man.
0: Toy in a candle over here, but not the other. I do the net and pa. In here, dinner. Maggie Mong, what I say, on top of the new seed. Nango, Maggie Mong, say, no seed runner. Me and mother, so a kaibam at the top day. Maggie labam topa, a dung marae. Me was a tongue lover shoe. Sail ya me, yam day, hide in a man dignity. A pea peeba, a dung marawi.
1: ಅದೋಗಿ ಬುದಿ ಯಾಮ್ ಫೈದ
0: ಓ ಮಾನ ಪತ್ರಿ ಸಿದಿ ನಂಗ ಲೋನ ಲೋನ ಯೇಂಗ ಬಸಿ ತಾರೇನಿ ಹಾ ನುಕ್ಸಿದುನ ತೌಬ ಓಯರಿನಿ ಸಾರು ನುಯಿಬೆ ಮ
1: ನೆ ಅಂಗಾವ ಬಸಿಬು ನುಕ್ಸಿ ಬ ಖಂಗಂಗದ
0: ಅದು ಮದಿ ಐಸು ಖಂಗ್ದೆ ಕೋ
1: ಮಾನಲ ಇಸಿನೆ ಇಕೈನ ಕಮಾಲಿ
0: ಹಾ
1: ಕರಿಗಿನ ಮಾನಲ ಇಸಿಬೋ
0: ನಂಗ ಮರೋಲಮ ಲಂಗಿಂಗ್ ಲಕ್ಚ ಸನು ಕೈದೌಯಿಗೆ ಮಾಲ ಪಬು ಕೈದೌಯಿ ಹೈಗೆ ಹೇ ಮನಿ ನೀನೇ ಹಾಯ್ ಮನಿ ಮನಿ ಮನಿ ಮನಿಯ ನಂಗು ಕರಾಯ್ ಸಕ್ಕೆ ಹಾಯ್ಬನೋ ನೋಂಗ್ ಮರಕ್ಸಿದ ನಂಗು ಕರಿ ಹಾಯ್ನಿಂಗೇ ಬ ಲಾವ್ನೆ ಲಾವ್ನೆ ಲಾ ಓಬಸಿ ಏ ಕೈನೋ ನಂಗ ಸಾತಿನ್ ಥಮ್ಮಿಸಿಬೋ ಸೆಸೆ ಸಾತಿನ್ ಸೆಪು ಕೋಸೆ ನೋಂಗ್ ಮರಕ್ಸಿದನೆ ಲೋಕ್ ತೌದನ ಮುಂಗ್ ನಾಬ ತಾರೇಮಿ ನಂಗ್ಬೋ
1: ಇನೆ ಸಾತಿನ್ ದೋ ಪಿಬಿಕೋ
0: ಪೀಕಿ ಗೇಬು ಚಟ್ರಿಸಿನಿನೆ ಒಂಥೋಪನಿದ ಒಂಚೋಚೋಲೆನೆ ತೌರಿಸೆ ಫರೆಸೆ ಫರೆಸೆ ಹಯೇಂಗ್ ಪಿಬಿ ಬಾಯ್ದುನಿ ಖರ ಜಂಚಲೌನೆ ನಂಗ್ಬ ಲೋಯ್ಸೋ ತಾರೇನೆ
1: ಪೈನೆ ಇನೆ ಕರಿಗಿನೋ ಮಾನ ವಾ ಮತ್ತ ಮಾಂಗ್ ಗಿಶಿಬೋ
0: ಅಸ್ಕದಾಯ್ದಗಿ ಗಾಂಗ್ದಬನೋದ ನಂಗ್ ಯಾವ್ಬದುದ ತೌರಿನೆ ನಂಗ್ ಯಾವ್ದಬ ಮತಂದದಿನೆ ಗಾಂಗ್ಬನ ಮಹಾನಿ ನಂಗಿ ಮರಂದಸು ಹಂಕಿಬಸಿನ
1: ಐಗಿ ಮರಂದದಿ ಕರಿ ಹೈನ ಹಂಗ್ಲಿ
0: ಮಾಗಿ ನುಪಾದು ಕರಿ ಥಬಕ್ ತೌವಿ ಮಚಾ ಕಯಾನೋ ನುಪಾದು ನಮಾಬು ಲೂನ ತೌವಿ ಬ್ರಸಿನಿಸೆ
1: ಇನಿಯದಿ ಕರಿ ಹೈ ಕುಮ್ಯ
0: ಕರಿ ಹೈ ಕುಮುನೇಗೆ ಐಗಿ ತೋಪ ನಮ್ನ ನಮ್ನಬ ಪಂಕುಮ್ದ ಕುಮೇದನ ನಂಗ್ನದಿ ನೋಂಗ್ ಮತ ನಂಗಿ ನುಪಾಗಿ ಮರಂದ ವರಿ ಸಾವಸು ನತನ
1: ಅದುಬು ಕರಿ ಖಂಡಗಿ ಹಂಗ್ಲಿ ನೋಬ
0: ಕನಾನ ಖಂಜಬ ನೋದ ಅಂಗಾವಬಗಿ ವಾಬು ವಾವೈನ ಲೌಬ ಯಾಬ್ರದ ಸೀಗಿ ನೋಂಗ್ ಸಿಸುನೇ ತಾಗಿ ಹಾರಗ ಜಮ್ ಜಮ್ ತಾಬ ಸುನತ್ತ
1: ಇನ್ನೇ

ಆಕಾಶವಾಣಿ ಇಂಫಾಲ್ ಹೌಸಿಗೆ ಅಮುಕ್ ಬೋದಿನ ಲಾಕ್ಸರಿ ಮಣಿಪುರ ಫಿಲಂ ಇಸೈ ಮಥಂಗ್ ಮಥಂಗ್ ಒಯ್ನ ಅಹಾನ್ಬದ ಲೌಬಿರಸಿ ಬೇಮ ಬೇಮ ಫಿಲಂ ಅಸಿದಗಿ ಮಂದಾಕಿನಿ ಅಮದಿ ತಾಮನೌಗೆ ಪುನ್ಬ ಖೊಂಜಲ್ದನಿ ಇಸೈ ಇಸಿಗೆ ಸೈರೆಂಗ್ಬನ ಪಿ ಪ್ರಫುಲ್ಲೋ ಸೈರಾಂಗ್ಬ ಸೋರಿ ಶೆಂಜಮ್ನಿ ಇಸೈ ಇಸಿ ಅಹಾನ್ಬೈನ ಕುದೋಲ್ ತಮ್ಜರಿ ಮಯಾಂ ಪುನಃ ತಾಮಿನಸಿ.